ವಿಭೀಷಣ ಕೃತ ಸತ್ಯ ಕಥನ ಅಪ್ರಿಯ ಪರಿಪಥ್ಯ ವಚನ ವಿಭೀಷಣ ಕೃತ ಸತ್ಯ ಕಥನ ಅಪ್ರಿಯ ಪರಿಪಥ್ಯ ವಚನ ಛಿಡಕಾರುದ ಏಕ ಆಪ್ತ ಭೂತ.